ಬಂದು ಚಾಮರಾಜನಗರ ಅರಸು ಸಾಲು ಒಂದು ಸಿಟಿ ಸಿಟಿ ಸೆಂಟರ್ ಬಾಯ್ ಇಟ್ ಇಸ್ ಎಕ್ಸಾಕ್ಟ್ ಎಕ್ಸಾಕ್ಟ್ ಒಂದು